ಯು ಆರ್ ಟ್ಯೂನ್ ಟು ದ ಸ್ಟೇಷನ್ ಆಫ್ ದ ನೇಷನ್, ಆಕಾಶವಾಣಿ ಹೈದರಾಬಾದ್, ಎಫ್ಎಂ ರೇನ್ಬೋ 101.9. ರೇನ್ಬೋ ಆಡ್ಸ್ ಕಲರ್ಸ್ ಟು ಯುವರ್ ಲೈಫ್. ಅ ವೆರಿ ಗುಡ್ ಮಾರ್ನಿಂಗ್ ಆ್ಯಂಡ್ ವಾರ್ಮ್ ವೆಲ್ಕಮ್ ಟು ನಮಸ್ತೆ, ಹೆಲೋ, ಆದಾಬ್. ಯು ನೋ ವಾಟ್ ಫ್ರೆಂಡ್ಸ್, ನಾಟ್ ಆಲ್ ಬ್ಲೆಸ್ಸಿಂಗ್ಸ್ ಆರ್ ಇನ್ ದ ಫಾರ್ಮ್ ಆಫ್ ಮನಿ ಆರ್ ಇಟ್ ನೀಡ್ಸ್ ಟು ಬಿ ಮೆಟೀರಿಯಲಿಸ್ಟಿಕ್. ಸಮಟೈಮ್ಸ್ ಹ್ಯಾವಿಂಗ್ ಪೀಪಲ್ ಇನ್ ಆರ್ ಲೈವ್ಸ್ ಹೂ ಟ್ರೂಲಿ ಕೇರ್ ಫಾರ್ ಅಸ್ ಇಸ್ ಇಟ್ ಸೆಲ್ಫ್ ಅ ಗ್ರೇಟ್ ಬ್ಲೆಸ್ಸಿಂಗ್. ಆನ್ ದ್ಯಾಟ್ ನೋಟ್, ಹಿಯರ್ಸ್ ಬ್ಲೂ ವಿತ್ ಒನ್ ಲವ್.

0: ಯು ಆರ್ ಟ್ಯೂನ್ ಟು ದ ಸ್ಟೇಷನ್ ಆಫ್ ದ ನೇಷನ್ ಆಕಾಶವಾಣಿ ಹೈದರಾಬಾದ್ ಎಫ್ಎಂ ರೇನ್ಬೋ 101.9. ರೇನ್ಬೋ ಆಡ್ಸ್ ಕಲರ್ಸ್ ಟು ಯುವರ್ ಲೈಫ್. ಸೊ ಶ್ರೀಜಾ, ಯು ಟೆಲ್ ಮೀ, ಸಮರ್ ಅನ್ನಂಗಾನೇ ಏಮ್ ಗುರ್ತಕೊಸ್ತಿದಿ? ವಾಟ್ ಇಸ್ ದ ಫಸ್ಟ್ ಥಿಂಗ್ ವಿಚ್ ಕಮ್ಸ್ ಇನ್ ಟು ಯುವರ್ ಮೈಂಡ್?
1: ಫುಡ್.
0: ಫುಡ್,
1: ಆ ಫುಡ್ ಲೋ ಮೇನ್ಲಿ ಈ ಸಮ್ಮರ್ ಲೋ ಮಾತ್ರಮೇ ದೊರಕೇ ಮ್ಯಾಂಗೋಸ್.
0: ವಾವ್, ಸೋ ದಟ್ ಈಸ್ ವೆಲ್ ಸೆಟ್. ಸಮ್ಮರ್ ಮೀನ್ಸ್ ಒಕಟ್ ವೆಕೇಷನ್ ಐತೇ, ಇಂಕೊಕಟಿ ದೋಸ್ ಹಿಲ್ ಸ್ಟೇಷನ್ಸ್, ಯು ನೋ, ಗೋಯಿಂಗ್ ಔಟ್ ಸೈಡ್ ದ ಫಾರ್ ಅ ವೆಕೇಷನ್, ದಟ್ ಆರ್ ಕಸಿನ್ಸ್ ಅಂದ್ರಂಗ್ ಕಲ್ಸಿ ಏನೋ ಕಲವಡಂ, ಇವನ್ನೀ ಒಕ ಸೈಡ್ ಐತೆ. ಮ್ಯಾಂಗೋಸ್ ಇಸ್ ಆನ್ ಅನದರ್ ಸೈಡ್, ಟಾಪ್ ಲೆವೆಲ್, ರೈಟ್? ತೋ ಸಹಿ ಬಾತ್ ಹೈ, ತಪ್ತಿ ಗರ್ಮಿ ಔರ್ ಊಪರ್ ಸೆ ಲೂ ಕಾ ತಪೇಡಾ, ಐಸೆ ಮೇ ಅಗರ್ ಠಂಡಾ ಠಂಡಾ ಔರ್ ಮೀಠಾ ಕುಚ್ ಮಿಲ್ ಜಾಯೆ ತೋ ರೂಹ್ ಖುಷ್ ಹೋ ಜಾತಿ ಹೈ. ಗರ್ಮಿಯೋ ಕಾ ನಾಮ ಆತೇ ಹಿ ಸಬ್ಸೆ ಪಹಲೆ ಜೆಹನ್ ಮೇ ಫಲೋ ಕೆ ರಾಜಾ ಆಮ್ ಕಾ ಖ್ಯಾಲ್ ಆತಾ ಹೈ. ಆಮ್ ಸೆ ಬನಿ ಪುಡಿಂಗ್ ಹೋ ಯಾ ಮಿಲ್ಕ್ ಶೇಕ್, ಯೇ ಸಬ್ ತೋ ಲಾಜವಾಬ್ ಹೋತೇ ಹಿ ಹೈ, ಲೇಕಿನ್ ಜೋ ಬಾತ್ ಮ್ಯಾಂಗೋ ಲಸ್ಸಿ ಮೇ ಹೈ ವೋ ಕಿಸಿ ಔರ್ ಚೀಸ್ ಮೇ ನಹೀ ಹೈ. ನು ತಾ ಗಯಾ ಅಪ್ರಣಾ ಮ್ಯಾಂಗೋ ಲಸ್ಸಿ? ಮ್ಯಾಂಗೋ ಲಸ್ಸಿ ಒಕ್ಸಾರಿ ಟ್ರೈ ಜಸ್ಟ್ ಚೂಡು. ಯುನೋ ಪೀಪಲ್ ಡೂ ಸೇ ದಟ್ ದಟ್ಸ್ ದ ಬೆಸ್ಟ್, ಈವನ್ ಅದರ್ವೈಸ್ ಇಟ್ಸ್ ವೆರಿ ಕೂಲಿಂಗ್. ಸಿ ಮ್ಯಾಂಗೋ ಆಸ್ ಸಚ್ ಕೊಂಚಂ ವೇಡಿ ಅಂತಾರು, ದಾಂತೋ ಪಾಟು ಇಟ್ ಯುನೋ ದೇ ಆಡ್ ಲಿಟಲ್ ಬಿಟ್ ಆಫ್ ಕರ್ಡ್ ಇನ್ ಟು ಇಟ್, ಸೊ ಇಟ್ಸ್ ಕೈಂಡ್ ಆಫ್ ಬಟರ್, ಇಟ್ಸ್ ಅ ಪ್ರೋಸೆಸ್ ಆಫ್ ಯುನೋ ಕೂಲಿಂಗ್ ಯುವರ್ ಬಾಡಿ. ಸೊ ಗರಂ ಠಂಡಾ ಸಬ್ ಮಿಲ್ಕೆ ಬಾಡಿ ಮೇ ಏಕ್ ಸಾಥ್ ಅಟ್ಯಾಕ್ ಇನ್ ದ ಗರ್ಮಿಯೋ ಕಾ ಸೀಸನ್. Cool combination, right?
1: Yes, yes, definitely. I will try.
0: You try. I'll let you know about the recipe in some time. Main aap logon ko bhi sunaungi. I know it's a common thing, but I would definitely share for those. So Shrija, you can also try it at home today. You know,
1: yes, sure.
0: Because mangoes are definitely available. Curd is available. Sugar is available. Bas banane ka tarika malum hona chahiye. Woh main aap sab se share zarur karungi. Filhal ek chota sa break. Break ke baad ek khubsurat sa gaana.
2: మీ సొంతింటికల కోసం ఎదురు చూస్తున్నారా? అయితే పంజాబ్ నేషనల్ బ్యాంక్ హోమ్ లోన్ తో మీ సొంతింటికల ఇప్పుడు మరింత సులభం. ఆకర్షణీయమైన వడ్డీ రేటు కేవలం 7.20%, సులభమైన ఈఎంఐలు ప్రతి లక్షకు కేవలం 679 రూపాయల నుంచి ప్రారంభం. ఇంకెందుకు ఆలస్యం? ఈ రోజే మీ సమీపంలో ఉన్న పంజాబ్ నేషనల్ బ్యాంక్ ను సంప్రదించండి. మీ సొంతింటికలకు బలమైన ఆర్థిక తోడ్పాటు.

ಎಸ್ಪಿಬಿ ಲತಾ ಮಂಗೇಶ್ಕರ್ ಪಾಡಿನಟುವಂತಿ ಸೂಪರ್ ಡೂಪರ್ ಹಿಟ್ ಮೆಲೋಡಿ ಸಾಂಗ್ ಟೈಮ್ಲೆಸ್ ಸಾಂಗ್ ಮೀರು ವಿಂಟುನಾರು. ಆಖರಿ ಪೋರಾಟ ನುಂಚಿ ಶ್ರೀದೇವಿ ಅಂಡ್ ಕಿಂಗ್ ನಾಗಾರ್ಜುನ ಗಾರು ಆಕ್ಟ್ ಚೇಸಿನಟುವಂತಿ ಮೂವಿ ಇದೆ.